ಕಲಾಕಾರ ಮುಕೇಶ್ ನಾಸ್ ವರ್ಮಾ ಮುಕ್ತಿ ಫಿಲ್ಮ್ನು ಆ ಗೀತ ಅದು, ಸಂಗೀತ ಅದು ಆರ್ ಡಿ ಬರ್ಮನ್ನು, ರಚನಾ ಆನಂದ್ ಬಕ್ಷಿನಿ. ಆಪ್ ಸಾಂಬಳಿ ರಹ್ಯಾ ಛೋ ಆಕಾಶವಾಣಿನ ದಮಣ್ ಕೇಂದ್ರನು ಪ್ರಸಾರಣ FM ಬ್ಯಾಂಡ್ 102.3 ಮೆಗಾಹರ್ಟ್ಸ್ ಪರ್.